ಹಾಕುವ ಮೆಲಣೆರೆ ಎಳೆ ಎಳೆ ವಾಲ್ಕೊಲೆ ಮುನವೇನ್ ಕಲಂಗಾರ ಪೂಜಾರಿ ಮಲವನೇ ಬಕಮನ.